0: ಸಿತಾನ್
1: ಜೋಕಚಕರ ಸೌರಿ ಸುಖಮಾನ್
0: ಶ್ರೇಯಾನ್
1: ಕೋನ್ ಬಸ್ತ ಐತರೆ
0: ಸಂಗ್ರಹ ಪ್ರಯೋಗ ಸ್ವಾಮಿ ಪತಂಗ
1: ರಾಮ ನಾಮ ಜಪ ಹೃದಯ ಮಾಹೆ
0: ನಾನು ಪಸೆ ತಿ ಗರ್ಜಾ